0: ಹಾರ್ದಿಕ್ ನಿಮಂತ್ರಣ.
1: ದೋಲ್ಖಾ ಜಿಲ್ಲಾ ಭೀಮೇಶ್ವರ ನಗರ ಪಾಲಿಕಾ ವಾರ್ಡ್ ನಂಬರ್ 9 ಫುಲ್ಬಾರಿ ಗುಮ್ತಿ ನಿವಾಸಿ ರಾಜಕುಮಾರ ಲಾಮಾಕೋ ಯೋಹಿ ಮಿತಿ 2083 ಭದೌ 10 ಗತೆ ರಸುವಾಡಿ ಪರಿ ಬೇಪತ್ತಾ ಹುನು ಭಯಕೋ 44 ವರ್ಷಕ ಉಮೇರ್ ಮಾ ಭಯಕೋ ನಿಧಾನಲೆ ಹಾಮಿ ಅತ್ಯಂತೈ ಮರ್ಮಾತ್ ಭಯಕೋ ಛೌ. ಎಸ್ ದುಃಖದ ಘಡಿ ಮಾ ದಿಪಂಗತ ಆತ್ಮಕೋ ಚಿರ ಶಾಂತಿಕೋ ಕಾಮನಾ ಗರ್ದೈ ಹಾರ್ದಿಕ ಶ್ರದ್ಧಾಂಜಲಿ ಅರ್ಪಣ ಗರ್ದಛೌ. ಸಾಥೈ ಬೌದ್ಧ ಧರ್ಮ ಮಹಾಯಾನ ಪರಂಪರ ಅನುಸಾರ ಗರಿನಿ ಘೇವ ಕಾರ್ಯಕ್ರಮ ಸಾಂಗೆ ಹೋಬ ಮೇಗು ಸಿಂಖಾಮ ಧೇವ ಚೆನ್ಮಾ ಪುಗೋಸ್ ಭನಿ ರ ಫಬ ಸೇರಿಸಿಲೆ ಶಕ್ತಿ ದಿಯೋಸ್ ಗುರುಪದ್ಮಾ ಸಂಭವ ಅಲ್ಲಿ ಸಹಯೋಗ ಗರೋಸ್ ಭನಿ ಗರಿನಿ ಘೇವ ಕಾರ್ಯಕ್ರಮ ಜಿಲ್ಲಾ ಲಾಮಾ ಸಂಘ ಸಾಥೈ ಭೀನಾಪನೌ ಟಾಜಿ ಛೆಲಿಂಗ್ ಗುಂಬಾಕ ಲಾಮಾ ಗುರುಹರು ರ ಭೀನಾಪನೌ ಬುದ್ಧ ಗುಂಬಾಕ ಲಾಮಾ ಗುರುಹರು ರ ಸುಷ್ಪಾ ಫುಲಾವನೆ ಗುಂಬಾಕ ಆನಿ ಕೆಂಪು ಸೇರಾಪ್ ರ ಸಾತೌ ಅನ್ಯ ಅನ್ಯ ಗುಂಬಾಹರು ಗರಿ ಸಾತೌ ಘ್ಯಾಂಗ್ ಲಾಮಾ ಗುರುಹರು ಬಹೋಲಿ ಬಾಟ ಘೇವ ಸಂಪನ್ನ ಹೋನೆ ಭಯಕೋಲೆ ಸಂಪೂರ್ಣ ಆಫಂತ ಜನಲೈ ನಿಮಂತ್ರಣ ಪಡೈಸಕೇಕೊ ಛ. ಯದಿ ನಿಮಂತ್ರಣ ಪ್ರಾಪ್ತ ನಭಯಮಾ ಯಸೈ ಸೂಚನಾಲಾಈ ಆಧಾರ ಮಾನಿ ಆಫಂತಜನ ಭಾಯಿ ಬಂಧು ಇಷ್ಟ ಮಿತ್ರ ಕುಲಕುಡುಂಬ ಉಪಸ್ಥಿತ ಭಯ ಮಾನಿ ಮಲಾಮ ರ ಶೋಕ ಪ್ರಸಾದ ಗ್ರಹಣ ಗರಿದಿನು ನ ಹಾರ್ದಿಕ ಆಮಂತ್ರಣ ಗರ್ದಛೌ.
0: ಶ್ರೀಮತಿ ಸೀತಾ ಲಾಮಾ, ಬುಬಾ ಪೆಮ್ದುರ್ಜಿ ಲಾಮಾ ಬೊಮ್ಜಾನ್, ಆಮಾ ಢೋಲ್ಮೊ ತಮಾಂಗ, ಭಾಯಿ ಶ್ಯಾಮಕುಮಾರ ಲಾಮಾ ಬೊಮ್ಜಾನ್, ಬುಹಾರಿ ಸಂಗೀತಾ ಲಾಮಾ, ಛೋರಾ ರಮೇಶ ಲಾಮಾ ಬೊಮ್ಜಾನ್, ಛೋರಿ ರವೀನಾ ಲಾಮಾ ಬೊಮ್ಜಾನ್, ಬಹಿಣಿ ಮಧು ಲಾಮಾ ಬೊಮ್ಜಾನ್ ಜ್ವಾಇ ಸುಶಾಂತ ಲಾಮಾ, ಬಹಿಣಿ ಶರ್ಮಿಳಾ ತಮಾಂಗ್ ಜ್ವಾಇ ಘ್ಯಾಮ್ಜೋ ಗೋಲೆ, ಬಹಿಣಿ ರೀತಾ ಲಾಮಾ ಸೀತಾದೇವೀ ಲಾಮಾ ಜ್ವಾಇ ಪ್ರವೀಣ ಪಾಖ್ರಿನ್, ಭತೀಜ ಸಿರ್ಜನ ತಮಾಂಗ್, ಆಫಂತಹರು ವಿಜಯ ಬೊಮ್ಜಾನ್, ಲಾಕ್ಪಾ ಬೊಮ್ಜಾನ್, ರವೀನ್ ಬೊಮ್ಜಾನ್, ಸುಭಾಷ ಬೊಮ್ಜಾನ್, ಸುವಿನ್ ಬೊಮ್ಜಾನ್, ಅನಿಲ್ ಬೊಮ್ಜಾನ್, ಲಾಲ್ ಬಹಾದುರ್ ಬೊಮ್ಜಾನ್, ಭಕ್ತ ಬಹಾದುರ್ ಬೊಮ್ಜಾನ್, ಧನ್ ಬೊಮ್ಜಾನ್, ಜೇಠಿ ಠುಲಿಯಾಮಾ ಆನಿಹರು, ಸಂಗ್ಮಾಲಾ ತಮಾಂಗ್, ನಿರ್ಮಾ ಢೋಲ್ಮೊ ತಮಾಂಗ್, ಲಾಲ್ಮಾಯಾ ತಮಾಂಗ್, ಕಾಂಚಿ ಆನಿ, ಮೈಲಿ ಆನಿ ಲಗಾಯತ್ ಸಂಪೂರ್ಣ ಬೊಮ್ಜಾನ್ ಪರಿವಾರ ಭೀಮೇಶ್ವರ ನಗರಪಾಲಿಕಾ ವಡಾ ನಂಬರ್ 9 ಫುಲ್ಬಾರಿ ಘುಮ್ತಿ ದೋಲಖಾ ಘೇವಾ ಹುನೆ ಸ್ಥಾನ ಭೀಮೇಶ್ವರ ನಗರಪಾಲಿಕಾ 9 ಫುಲ್ಬಾರಿ ಘುಮ್ತಿ ಬುದ್ಧ ಗುಂಬಾ ಘೇವಾ ಹುನೆ ಮಿತಿ 27 ಗತೆ ಶುರು ಭೈ 28 ಗತೆ ಸಂಪನ್ನ ಥತ್ ಜಾನ್ಕಾರಿಕೋ ಲಾಗಿ ಸಂಪರ್ಕ ಮೊಬೈಲ್ ನಂಬರ್ 9840739026.
2: होइन ए हजुरआमा, के भयो? आइया आइया भन्दै हुनुहुन्छ त, सन्चो छैन कि के हो?
3: अब यो बुढेसकालमा के को सन्चो हुनु र बाबु? बसे उठ्न सकिँदैन, उठे बस्न सकिँदैन, कहिले हात गोडा दुख्छन्, कहिले ज्यान पुरै दुख्छ, कहिले रमरम र झमझम हुन्छ, अस्पताल गएर कति औषधि मुलो गरिसके ठिकै भएको छैन।
2: ए त्यसो भने त काठमाडौँ गएर एकपल्ट हरि बोहरा गुरुलाई भेट्नुहोस् न।
3: किन र बाबु, उहाँलाई भेटेर के हुन्छ र?
2: उहाँले त जडीबुटी तथा तान्त्रिक विधिबाट हड्डी खिएको, नसा च्यापिएको शरीरमा रमरम गर्ने, झमझम गर्ने, दुख्ने, पोल्ने, काम्ने, छोप्ने, ढल्ने जस्ता समस्याको उपचार गर्दै आइरहनु भएको छ नि। अनि कुलदेवता तथा देवी देवता उतार्नु परेमा, वायु देवताको पूजापाठ गर्नु परेमा, नवग्रह शान्ति गर्नु परेमा र जाडरक्सी जस्ता मादक पदार्थहरूबाट छुटकारा पाउनका लागि पनि श्रद्धेय गुरु हरि बोहराज्यूलाई सम्पर्क गर्न सक्नुहुनेछ। हजुर, विस्तृत जानकारीको लागि श्रद्धेय गुरु हरि बोहरालाई सम्पर्क गर्न सक्नुहुनेछ। सम्पर्क नम्बर 9844124235 र 01-43-71-447। विस्तृत जानकारीको लागि जय होस् युट्युब च्यानलमा हेर्न र बुझ्न सक्नुहुनेछ।